0: ಹೂವನ್ನು
1: ಹೂವನ್ನ
0: ಏನ
1: ಏನ
0: ಏಯನ್ನ
1: ಏಯನ್ನ
0: ಅಯ್ಯನ್ನ
1: ಅಯ್ಯನ್ನ
0: ಓನ
1: ಓನ
0: ಓವನ್ನ
1: ಓವನ್ನ
0: ಅವ್ವನ್ನ
1: ಅವ್ವನ್ನ
0: ಅಕ್ಕನ
1: ಅಕ್ಕನ್ನ
0: மெல்லின மாம்
1: மெல்லின மாம்
0: ஜரல வடல
1: ஜரல

ಖುಷಿಕ್ಕೆ ಮಿನು ಮಿನು ಹಾಬಿ, ಖುಷಿಕ್ಕೆ ಜಿಲ್ಲು ಜಿಲ್ಲು ಬೀಬಿ, ಬಿಂದುನ್ ಹುಲುವ ರಿಂಜಿನ್ ಜಿನ್ ಜಿನ್ ಜಿನ್ನ ಪಸಿಕ್ಕಿ ಹಲುವ ಲೀ ಬೂಂಬಾ.